ನಾನಕ ಮೇರ್ ಶ್ರೀರ್ ಕಾಯ ಕ್ರಾಂತಿ ಕೃತವ ಜುಗ ಜುಗ ಫೇರ್ ಬಟಾಯಿ ಅಗ್ಯಾನಿ ಬುಜೇ ತಾಯ ಸತ್ಗುರ ಸಂತೋಖ